ಗುಡ್ಡನಮ್ಮಿ ಗುಡ್ಡನಮ್ಮಿ ಲಡ್ಡು ಗೆತ್ತ, ಗುಡ್ಡನಮ್ಮಿ ಲಡ್ಡು ಗೆತ್ತ, ಬಿಡ್ಡನಮ್ಮಿ ಬಿಡಿಲೆ ಗೆತ್ತ, ಹುಡುಗನ